0: ಉಂಡಾಪಗ ಮೋಡಗ ಚಿಸ್ತಮ್ ಎಲ್ಲ ಚಾಕನ ಗಾಟೋಯ ಉಂಡಾಲ ಅಪಾರಮಲ ಅನ್ನ ಚಿನ ಗಗನ ಮೋಡೇರಿಯ ಗನ ಪಾನ ಕರ ಅಂತ ಚಿನ ಅನ್ನ ಮೋಡಗ ಲೈಸೆನ್ಸ್ ಗೋಯ್ನ ಉಡ ಪೈ ಮೇಲೆ ಚಿನ ಅರಗುಳ್ ಕೊಲ ಅಂದಿಯ ರೈ ರಿಜ ಗೋಯ್ನ ಚೆಕ್ ಮೇಲೆ ಮನ ಕುಗುವಾರಲ ಪೈ ಮೇಲೆ ಚಿನ್ನಕ ಇರ್ಕೊಂಚಲ ಅರಗಚ ಅತ್ತಾದ ರಿಜ ಗೋಯ್ನ ಉಯರಗಚ ಅತ್ತಾದ ರೈ ರಿಜ ಅರಾಂಗ್ವ ಇನ್ಶೂರೆನ್ಸ್ ಅರಾಂಗ್ವಾಲ ಉಂಡ ನಮ್ಮ
1: ಎಫ್ ಎನ್ ಆರ್ ಸ್ಪಾನ್ಸರ್.